0: ತಗಜೋಂ ತಗಜೋಂ ತಗದಿಮಿ
1: ದಿಕ್ಕೋಂ ದಿಗಿದೋಂ ದಿಗಿದಕ
0: ಮಕ್ಕಳಾಂಗ ತಗ ದಿಮ್ಮಿ ತಗ ದಿಮ್ಮಿ ತಗ
1: ಕೆಡತಕ ಕೆಡತಕ
0: ಜೋಡು ತಗ ಜೋಡು ತಗ
1: ತಗ ಜೋಡು
0: ತಗ ದಿಕ್ಕಗ ಜೋಡು
1: ತಗಾಂಗ ತಗ ಜೋಡು ತ
2: என்னை விரட்டி துரத்தி மிரட்டி வருகையிலே வீரபுருஷனாகப்பட்டவர் வந்து